0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ವೃಂದಗಾನದಲ್ಲಿ ಸರ್ವಜ್ಞನ ಪದ, ವಿದ್ಯೆ ಕಲಿಸದ ತಂದೆ.
1: ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಅ ವಚನ ರಿಟನ್ ಬೈ ಸರ್ವಜ್ಞ ಸಂಗಿನ್ ಕೋರಸ್. ವಿದ್ಯೆ ಕಲಿಸದ ತಂದೆ.

0: ನಾನಾರೆಂಬುದು ನಾನಲ್ಲ, ಶಿಶುನಾಳ ಶರೀಫರ ತತ್ವಪದ ಕೇಳಿ ರೇಣುಕಾ ನಾಕೋಡ್ ಹಾಡಿದ್ದಾರೆ.
1: ರೇಣುಕಾ ನಾಕೋಡ್ ಪ್ರೆಸೆಂಟಿಂಗ್ ನಾನಾರೆಂಬುದು ನಾನಲ್ಲ, ರಿಟನ್ ಬೈ ಶಿಶುನಾಳ ಶರೀಫ್.

0: ಅಕ್ಕ ಮಹಾದೇವಿಯವರ ಒಂದು ವಚನ, ಬಿಟ್ಟೇನೆಂದರೆ ಬಿಡದಿ ಮಾಯೆ, ಎಚ್ ಕೆ ರಘು ಹಾಡಿದ್ದಾರೆ.
1: ಎಚ್ ಕೆ ರಘು ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಅಕ್ಕ ಮಹಾದೇವಿ. ಬಿಟ್ಟೆನೆಂದರೆ ಬಿಡದಿ ಮಾಯೆ.

0: ಸಂಗೀತಾ ಕಟ್ಟಿ ಅವರು ಹಾಡಿರುವ ಹೆಳವನಕಟ್ಟೆ ಗಿರಿಯಮ್ಮ ಅವರ ಒಂದು ರಚನೆ ಇಂತವಗ್ ಹ್ಯಾಂಗಿನಿ ಮನಸೋತೆ.
1: ಇಂತವಂಗ್ ಹ್ಯಾಂಗಿನಿ ಮನಸೋತೆ, ರಿಟನ್ ಬೈ ಹೆಳವನಕಟ್ಟೆ ಗಿರಿಯಮ್ಮ, ಸಾಂಗ್ ಬೈ ಸಂಗೀತಾ ಕಟ್ಟಿ.

0: ಗೋಪಿಯ ಭಾಗ್ಯವಿದು ಪುರಂದರದಾಸರ ರಚನೆ ಕೇಳಿ ಆರ್ಯ ರಮಾಮಣಿ ಹಾಡಿದ್ದಾರೆ.
1: ಆರ್ಯ ರಮಾಮಣಿ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ, ಗೋಪಿಯ ಭಾಗ್ಯವಿದು.

0: ಆರ್ ಸುಚೇತನ್ ಅವರ ದನಿಯಲ್ಲಿ ಕನಕದಾಸರ ಒಂದು ರಚನೆ, ಅಜ್ಞಾನಿಗಳ ಕೂಡಿ ಅರಿಕ ಸ್ನೇಹಕ್ಕಿಂತ.
1: ಆರ್ ಸುಚೇತನ್ ರೆಂಡರಿಂಗ್ ಅ ಕಾಂಪೋಸಿಷನ್ ಆಫ್ ಕನಕದಾಸ, ಅಜ್ಞಾನಿಗಳ ಕೂಡಿ ಅಧಿಕ ಸ್ನೇಹಕ್ಕಿಂತ.

0: ಬರುವುದೆಲ್ಲ ಬರಲಿ ಗೋಪಾಲದಾಸರ ರಚನೆ ಸಂಗೀತ ಕಟ್ಟಿ ಹಾಡಿದ್ದಾರೆ.
1: ಸಂಗೀತ ಕಟ್ಟಿ ಪ್ರೆಸೆಂಟಿಂಗ್ ಬರುವುದೆಲ್ಲ ಬರಲಿ, ರಿಟನ್ ಬೈ ಗೋಪಾಲದಾಸ.

0: ಎಂ ವೆಂಕಟೇಶ ಕುಮಾರ್ ಅವರ ದನಿಯಲ್ಲಿ ಶಿಶುನಾಳ ಶರೀಫರ ತತ್ವಪದ ಬೆಳಗಾಗುವ ತನಕ ಕುಳಿತು ನೋಡೋ.
1: ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್ ಪ್ರೆಸೆಂಟಿಂಗ್ ಬೆಳಗಾಗುವ ತನಕ ಕುಳಿತು ನೋಡೋ, ರಿಟನ್ ಬೈ ಶಿಶುನಾಳ ಶರೀಫ್.

0: ಭಕ್ತಿಗೆ ಸುಮಾಂಜಲಿ. ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ನೀವು ಕೇಳಿದ್ದು. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಆರ್ ಲಿಸ್ನಿಂಗ್ ಟು ವೇರಿಯಸ್ ಕಾಂಪೋಸಿಷನ್ಸ್ ರೆಂಡರ್ಡ್ ಬೈ ವೇರಿಯಸ್ ಆರ್ಟಿಸ್ಟ್ಸ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಹಂಸಿಣಿ ನಾಗೇಂದ್ರ, ಭಾಗವಹಿಸುತ್ತಾರೆ ಭಾರ್ಗವಿ ಕೆ.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಭಾರ್ಗವಿ. ನೆನ್ನೆ ಹೇಳ್ಕೊಟ್ಟಿದ್ದು ಅಭ್ಯಾಸ ಮಾಡಿದ್ರ ಅರ್ಥ ಆಗಿದ್ಯಾ ಅಥವಾ ಡೌಟ್ ಇದೆಯಾ?
1: ಇಲ್ಲ, ಅರ್ಥ ಆಗಿದೆ. ಹೇಳ್ಕೊಟ್ಟಿದ್ದೀರಾ?
2: ಹೌದು. ಮತ್ತೆ ಅಲ್ಲಿಂದಾನೆ ಕಂಟಿನ್ಯೂ ಮಾಡೋಣ.
1: ಸರಿ,
2: ಒಂದ್ಸಲ ಆರೋಹಣ ಅವರೋಹಣ ಹಾಡ್ಬಿಟ್ಟು ಮೊದಲನೇ ಸಂಗತಿನ ಹಾಡಿ.

ಅದು ಎರಡನೇ ಕಾಲದಲ್ಲಿದೆ. ಪಾ ಮೂರಕ್ಷರ ದಾನಿ ಸಾರಿ, ಒಟ್ಟ ಒಂಬತ್ತಕ್ಷರ ಮೂರನೇ ಕಾಲದಲ್ಲಿ ಕಡ್ಕೊಂಬನಿ. ತಕ್ಕೀತ.

0: ರವ ಇಲ್ಲಿಂದ ಸ್ವಲ್ಪ ವ್ಯತ್ಯಾಸ.
1: ಗಮ ಪರ್ವ ಗ ರೀ ಸ
0: ಮೂರನೇ ಕಾಲ
1: ಗಮ ಪರ್ವ ಗ ರೀ ಸ
0: ಸರಿ ನೀ ಸಾ ಪ್ಲೀಸ್ ಇಲ್ಲೋ ಸೇಮ್.

0: ಚರಣಿ.
1: ಸ್ವರ ಹಾಡ್ಬಿಡಿ ಒಂದ್ಸಲ.
0: ತಿಮಗರಿಸ ಸಾಣಿ ನೀ ಸರಿ ಸರಿ ಸರಿ ದಪ್ಪ ಬಾಪ ತಾನಿ ಸರಿ ಗರಿ.

0: ಇಷ್ಟು ಪಲ್ಲವಿಯ ಭಾಗ. ಇದರಲ್ಲಿ ಏನಾದ್ರು ಅನುಮಾನ ಇದೆಯಾ?
1: ಇಲ್ಲ,
0: ಗೊತ್ತಾಗಿದೆಯಲ್ಲ. ಇಷ್ಟನ್ನ ಅಭ್ಯಾಸ ಮಾಡ್ಕೊಂಬನಿ.
1: ಸರಿ,
0: ಮುಂದಿನ ಕ್ಲಾಸ್ ಅಲ್ಲಿ ಮುಂದುವರ್ಸ.
1: ಸರಿ, ಧನ್ಯವಾದಗಳು. ನಮಸ್ಕಾರ ಮೇಡಮ್.
0: ನಮಸ್ಕಾರ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಹಂಸಿಣಿ ನಾಗೇಂದ್ರ, ಭಾಗವಹಿಸಿದವರು ಭಾರ್ಗವಿ ಕೆ. ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಆಕಾಶವಾಣಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಲ್ಪನಾ ಉಮೇಶ್ ಅವರ ಗಾಯನ ಕೇಳುವಿರಿ. ರಾಗ್ ಭಾಗ್ಯಶ್ರೀ, ಖಯಾಲ್ ವಿಲಂಬಿತ್ ಏಕ್ತಾಲ್ ಸಖಿ ಮನಲಾಗೆ, ಧೃತ್ ತೀನ್ತಾಲ್ ಗೂಂದಲಾ ಓರೆ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಕಲ್ಪನಾ ಉಮೇಶ್. ರಾಗ್ ಭಾಗ್ಯಶ್ರೀ, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಸಖಿ ಮನಲಾಗೆ, ಧೃತ್ ತೀನ್ತಾಲ್ ಗೂಂದಲಾ ಓರೆ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಲ್ಪನಾ ಉಮೇಶ್ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಬಾಹು ಸಾಹೇಬ್ ದೀಕ್ಷಿತ್, ಹಾರ್ಮೋನಿಯಂ ರಾಮ್ ಬಾಹು ಬಿಜಾಪುರೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಜೀವನ್ಪುರಿ, ಖಯಾಲ್ ವಿಲಂಬಿತ್ ತೀಂತಾಲ್ ಹೂ ತೋ ಜಿಯೋ, ಧೃತ್ ತೀಂತಾಲ್ ಮಂದರ್ವ ಮುರಾರೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಕಲ್ಪನಾ ಉಮೇಶ್. She is accompanied on tabla by Shri Bhavu Sahib Dikshit, harmonium by Shri Ram Bhavu Bijapure. Continuing the concert, now listen to Raag Jeevanpuri. Khyal Vilambit Teen Tal, Hoon Toh Jayao, Drith Teen Tal, Mandarva Murare.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಲ್ಪನಾ ಉಮೇಶ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಬಾಹೋ ಸಾಹೇಬ್ ದೀಕ್ಷಿತ್, ಹಾರ್ಮೋನಿಯಂ ರಾಮ್ ಬಾಹೋ ಬಿಜಾಪುರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀಮತಿ ಕಲ್ಪನಾ ಉಮೇಶ್. ಶಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಬಾಹೋ ಸಾಹೇಬ್ ದೀಕ್ಷಿತ್, ಹಾರ್ಮೋನಿಯಂ ಬೈ ಶ್ರೀ ರಾಮ್ ಬಾಹೋ ಬಿಜಾಪುರೆ. This program was contributed by Akashvani Dharwad, Anytime Indian Music.

ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿ ಗೋಪಾಲ್ ಅವರಿಂದ ವೀಣಾವಾದನ ಆಲಿಸೋಣ. ಪಕವಾದ್ಯದಲ್ಲಿ ಮೃದಂಗ ಸಹಕಾರ ಡಾಕ್ಟರ್ ವಿವಿ ವೈದ್ಯನಾಥನ್, ಘಟ ಎನ್ ಗುರುಮೂರ್ತಿ. ಮೊದಲಿಗೆ ಬೇಗಡೆ ರಾಗದ ವರ್ಣ ಇಂತ ಚಲಮೋ ಆದಿತಾಳದಲ್ಲಿದೆ, ರಚನೆ ವೀಣಾಕುಪಯ್ಯಾರ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ವಿ ಗೋಪಾಲ್ ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಡಾಕ್ಟರ್ ವಿ ವಿ ವೈದ್ಯನಾಥನ್, ಆನ್ ದ ಘಟಂ ಎನ್ ಗುರುಮೂರ್ತಿ. ಟು ಬಿಗಿನ್ ವಿತ್, ವರ್ಣ ಇಂತ ಚಲಮೋ ಸೆಟ್ಟು ಬೇಗಡೆ ರಾಗ ಆದಿತಾಳ ರಿಟನ್ ಬೈ ವೀಣಾಕುಪಯ್ಯಾರ್.

ಈಗ ತ್ಯಾಗರಾಜರ ಕೃತಿ ಆರಬಿರಾಗ ರೂಪಕ ತಾಳದಲ್ಲಿದೆ ನಾದಸುಧಾ ರಸಂಬಿಲನು. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಆರಬಿರಾಗ ರೂಪಕ ತಾಳ ನಾದಸುಧಾ ರಸಂಬಿಲನು.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿ ಗೋಪಾಲ್ ಅವರಿಂದ ವೀಣಾವಾದನ ಆಲಿಸಿದ್ರಿ. ಮೃದಂಗ ನುಡಿಸಿದವರು ಡಾಕ್ಟರ್ ವಿವಿ ವೈದ್ಯನಾಥನ್, ಘಟ ಎನ್ ಗುರುಮೂರ್ತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Veena recital by V. Gopal. He was accompanied on the mridangam by Dr. V. V. Vaidyanathan, on the ghatam N. Gurumurthy. This program is a contribution of Akashvani Bengaluru, Anytime Indian Music. ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿಲಯದ ಕಲಾವಿದರಿಂದ ವಾದ್ಯವೃಂದ. ಮೊದಲಿಗೆ ಚಿಂತಯಾಮಿ ಜಗದಂಬಾಂ ಹಿಂದೋಳರಾಗ ಮಿಶ್ರ ಛಾಪು ತಾಳದಲ್ಲಿದೆ ಶ್ರೀ ಜಯಚಾಮರಾಜೇಂದ್ರ ವಡಿಯರ್ ಅವರ ಕೃತಿ. ಆಕಾಶವಾಣಿ, ದಿಸ್ ಇಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್ ಅಮೃತ ವರ್ಷಿಣಿ FM 100.1 megahertz. Dear listeners, now let us listen to Carnatic classical music. In today's program, let us listen to an instrumental ensemble by the staff artists of Akashvani. In the beginning, Chintayami Jagadambam, set to Hindolaraga Mishra Chaputala, written by Sri Jayachamarajendra Vadiyar.

ತ್ಯಾಗರಾಜರ ರಚನೆ ಶ್ರೀಮಣಿ ರಾಗ ಆದಿತಾಳದಲ್ಲಿದೆ. ಏಮಂದುನೇ ಏಮಂದುನೇ ಸೆಟ್ಟು ಶ್ರೀಮಣಿ ರಾಗ ಆದಿತಾಳ ರಿಟನ್ ಬೈ ತ್ಯಾಗರಾಜ.

ಜನಕಜ ಸಮೇತ ಅಸಾವೇರಿ ರಾಗ ರೂಪಕತಾಳದಲ್ಲಿ ತ್ಯಾಗರಾಜರ ಮತ್ತೊಂದು ರಚನೆ. ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಅಸಾವೇರಿ ರಾಗ ರೂಪಕತಾಳ ಜನಕಜ ಸಮೇತ.

ತ್ಯಾಗರಾಜರ ಇನ್ನೊಂದು ರಚನೆ ನಭೋಮಣಿರಾಗ ಆದಿತಾಳದಲ್ಲಿದೆ. ನಾಯದ ವಂಚನ. ನೌ ನಾಯದ ವಂಚನ, ರಿಚನ್ ಬೈ ತ್ಯಾಗರಾಜ, ಸೆಟ್ ಟು ನಭೋಮಣಿರಾಗ ಆದಿತಾಳ.

ಕೇಳಿ ಕೀರ್ವಾಣಿ ರಾಗ ಆದಿತಾಳದಲ್ಲಿ ರಾಮನಾಥಪುರಂ ಶ್ರೀನಿವಾಸ ಅಯ್ಯಂಗಾರ್ ಅವರ ರಚನೆ ನಿಜಮುಗರಾಮ. ನೌ ಅ ಕಾಂಪೋಸಿಷನ್ ಆಫ್ ರಾಮನಾಥಪುರಂ ಶ್ರೀನಿವಾಸ ಅಯ್ಯಂಗಾರ್ ಸೆಟ್ ಟು ಕೀರ್ವಾಣಿ ರಾಗ ಆದಿತಾಳ ನಿಜಮುಗರಾಮ.

ನಿನ್ನು ಚಪ್ಪ ಕಾರಣಮೇಮಿ ಮಂದಾರಿ ರಾಗ ಆದಿತಾಳದಲ್ಲಿದೆ. ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ರಚನೆ. ನಿನ್ನು ಚಪ್ಪ ಕಾರಣಮೇಮಿ ಸೆಟ್ ಮಂದಾರಿ ರಾಗ ಆದಿತಾಳ ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್.

ಇನ್ನೀಗ ಮೈಸೂರು ವಾಸುದೇವಾಚಾರ್ಯ ವಿರಚಿತ ಬಹುದಾರಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿರುವ ಪಾಲಿತ ಭುವನ. ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್ ಸೆಟ್ ಬಹುದಾರಿ ರಾಗ ಆದಿತಾಳ ಪಾಲಿತ ಭುವನ.

ಕಾರ್ಯಕ್ರಮದ ರಾಘವೇಂದ್ರ ಗುರು ಮೈಸೂರು ವಾಸುದೇವಾಚಾರ್ಯರ ರಚನೆ ದರ್ಬಾರಿ ಕನ್ನಡ ರಾಗ ತ್ರಿಪುಟ ತಾಳ ರಾಘವೇಂದ್ರ ಗುರು ಸೆಟ್ಟು ದರ್ಬಾರಿ ಕನ್ನಡ ರಾಗ ತ್ರಿಪುಟ ತಾಳ ರಿಟನ್ ಬೈ ಮೈಸೂರು ವಾಸುದೇವಾಚಾರ್ಯ.

ಕೇಳಿ ತಮ್ಮಲ ಕಿರಾಗ ಆದಿತಾಳದಲ್ಲಿದೆ ಈ ರಚನೆ. ಅ ಕಾಂಪೋಸಿಷನ್ ಸೆಟ್ ಟು ತಮ್ಮಲ ಕಿರಾಗ ಆದಿತಾಳ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿಲಯದ ಕಲಾವಿದರಿಂದ ವಾದ್ಯವೃಂದ ಆಲಿಸಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ ಟುಡೇಸ್ ಪ್ರೋಗ್ರಾಂ ಯು ವರ್ ಲಿಸ್ನಿಂಗ್ ಟು ಇನ್ಸ್ಟ್ರುಮೆಂಟಲ್ ಅನ್ಸಂಬಲ್ ಬೈ ದ ಸ್ಟಾರ್.

0: ಅಂಕ 100.1 ಮೆಗಾಹರ್ಟ್ಸ್ ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ದಹದಿತ್ಯ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಯಮನ್ ಕಲ್ಯಾಣ್, ಆಲಾಪ್ ಜೋಡ್ ಜಾಲ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಪಂಡಿತ್ ಬುಧಾದಿತ್ಯ ಮುಖರ್ಜಿ. ರಾಗ್ ಯಮನ್ ಕಲ್ಯಾಣ್, ಆಲಾಪ್ ಜೋಡ್ ಜಾಲ ವಿಲಂಬಿತ್ ಅಂಡ್ ದ್ರುತ್ಗತ್ ಇನ್ ತೀನ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬುಧಾದಿತ್ಯ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಸೋಹನ್ ಲಾಲ್ ಮಿಶ್ರಾ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಮಾರು.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಪಂಡಿತ್ ಬುಧಾದಿತ್ಯ ಮುಖರ್ಜಿ. ಹಿ ವಾಸ್ ಅಕಂಪನಿಡ್ ಬೈ ಶ್ರೀ ಸೋಹನ್ ಲಾಲ್ ಮಿಶ್ರಾ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಾರು.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬುಧಾದಿತ್ಯ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಮುಕುಂದ್ ಭಾಲೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಪಂಡಿತ್ ಬುಧಾದಿ ಮುಖರ್ಜಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಮುಕುಂದ್ ಭಾಲೆ.
2: This program is the contribution of Akashvani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಕೆಜಿ ರಾಮಸ್ವಾಮಿಯವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವೆಂಕಟೇಶ್ ಜೋಶಿಯಾರ್, ಮೃದಂಗ ಟಿಎನ್ ಶಶಿಕುಮಾರ್, ಖಂಜಿರ ಎಸ್ ಪ್ರಶಾಂತ್. ಮೊದಲಿಗೆ ಗಾನಮೂರ್ತೆ ತ್ಯಾಗರಾಜರ ರಚನೆ ಗಾನಮೂರ್ತಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಕೆಜಿ ರಾಮಸ್ವಾಮಿ. ಇಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವೆಂಕಟೇಶ್ ಜೋಶಿಯಾರ್, ಆನ್ ದ ಮೃದಂಗಂ ಟಿಎನ್ ಶಶಿಕುಮಾರ್, ಅಂಡ್ ಆನ್ ದ ಖಂಜಿರ ಎಸ್ ಪ್ರಶಾಂತ್. ಟು ಬಿಗಿನ್ ವಿತ್ ಗಾನಮೂರ್ತೆ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ, ಸೆಟ್ ಟು ಗಾನಮೂರ್ತಿ ರಾಗ ಆದಿತಾಳ.

ಇನ್ನೀಗ ಮುತ್ತಯ್ಯ ಭಾಗವತರ್ ವಿರಚಿತ ಸುಧಾಮಯಿ ಸುಧಾನಿಧೆ ಅಮೃತ ವರ್ಷಿಣಿ ರಾಗ ರೂಪಕ ತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್ ಸೆಟ್ ಟು ಅಮೃತ ವರ್ಷಿಣಿ ರಾಗ ರೂಪಕ ತಾಳ ಸುಧಾಮಯಿ ಸುಧಾನಿಧೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಜಿ ರಾಮಸ್ವಾಮಿಯವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ವೆಂಕಟೇಶ್ ಜೋಶಿಯಾರ್, ಮೃದಂಗ ಟಿಎನ್ ಶಶಿಕುಮಾರ್, ಖಂಜಿರ ಎಸ್ ಪ್ರಶಾಂತ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ

ಶ್ರೀರಂಜನಿ ರಾಗ ಆದಿ ತಾಳದಲ್ಲಿದೆ ಮಾರುಬಲ್ಕ. ಜಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಕೆಜಿ ರಾಮಸ್ವಾಮಿ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವೆಂಕಟೇಶ್ ಜೋಶಿಯಾರ್, ಆನ್ ದ ಮೃದಂಗಂ ಟಿಎನ್ ಶಶಿಕುಮಾರ್, ಆನ್ ದ ಖಂಜಿರ ಎಸ್ ಪ್ರಶಾಂತ್. ನೌ ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಶ್ರೀರಂಜನಿ ರಾಗ ಆದಿತಾಳ ಮಾರುಬಲ್ಕಾ.

ಕೆಜಿ ರಾಮಸ್ವಾಮಿಯವರು ತಮ್ಮ ಹಾಡುಗಾರಿಕೆಯನ್ನು ಕನಕದಾಸರ ದೇವರ ನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಬಹುದಾರಿ ರಾಗ ಖಂಡ ಚಾಪುತಾಳದಲ್ಲಿದೆ. ಮೊದಲಿಗೆ ಶ್ಲೋಕ, ನಂತರ ಹೂವ ತರುವರ ಮನೆಗೆ. ಕೆಜಿ ರಾಮಸ್ವಾಮಿ ಕನ್ಕ್ಲೂಡ್ಸ್ ಹಿಸ್ ವೋಕಲ್ ರೆಂಡಿಷನ್ ವಿತ್ ಕಾಂಪೋಸಿಷನ್ ಆಫ್ ಕನಕದಾಸ ಸೆಟ್ ಟು ಬಹುದಾರಿ ರಾಗ ಖಂಡ ಚಾಪುತಾಳ ಹೂವ ತರುವರ ಮನೆಗೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೆಜಿ ರಾಮಸ್ವಾಮಿಯವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದ್ರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವೆಂಕಟೇಶ್ ಜೋಶಿಯಾರ್, ಮೃದಂಗ ಟಿಎನ್ ಶಶಿಕುಮಾರ್, ಖಂಜರ ಎಸ್ ಪ್ರಶಾಂತ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಕೆಜಿ ರಾಮಸ್ವಾಮಿ. ಆ ಕಂಪನೀಸ್ ವರ್ ಆನ್ ದ ವಯಲಿನ್ ವೆಂಕಟೇಶ್ ಜೋಶಿಯಾರ್, ಆನ್ ದ ಮೃದಂಗಂ ಟಿಎನ್ ಶಶಿಕುಮಾರ್, ಆನ್ ದ ಖಂಜರ ಎಸ್ ಪ್ರಶಾಂತ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು, ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.